0: ಮನೆಗೆ ಸಂಬಂಧಿಸಿದ ಹೆಂಗಲಿ ಪರಿಣಾಮವಾಗಿ ಮಾತಾಡೋಣ. ಅವನ ಇರುವ ಜನಿಗೆ ಬಹಳ ಹೋಗ
1: ಶೀನಸ ಮುಖರ ಬಮಿಯ ಕುಕ್ಕರ್ ಮುನೆಗೆ
0: shi da sanadarin onga gida wurin da zuciya ke barai wurin da ke dauke da niyyar mama ne kan shi ko ya toshe da kwanshi kafa garo-garo ba fi su wanda aka yi su da sanadarin onga.